ಇದ್ ಆಕಾಶವಾಣಿ ಜಗದಲ್ಪುರ್ ಗೋಂಡಿ ಸಮಾಚಾರ ಬುಲೆಟಿನ್ ತಸಂಗೆ ನನ್ನ ಅಭಿಲೇಶ್ ಕುಮಾರ್. ಪ್ರಮುಖ ಸಮಾಚಾರ. ಕೇಂದ್ರೀಯ ಗೃಹ ಮಂತ್ರಿ ಅಮಿತ್ ಶಾ ಕೆತ್ತೋಡ್ಕಿ ವಾಯನವ್ ಎಂಗ್ ವಡಸಾ ಲೋಪ ಛತ್ತೀಸ್ಗಢ ತ ಬಸ್ತರ್ ಸಂಭಾಗ್ ದೇಶಮ್ ತ ಸೊಬ್ಬೆಡ್ಕ ವಿಕ್ಸಿತ್ ಆದಿವಾಸಿ ಸಂಭಾಗ್ ಬನೇಮ್ ಆತ. ಕೇಂದ್ರೀಯ ಗೃಹ ಮಂತ್ರಿ ಬಸ್ತರ್ ಜಿಲ್ಲಾ ತದ್ ನೇತಾನಾರ್ತಗ ಜನ್ ಸುವಿಧಾ ಕೇಂದ್ರ ತ ಮೊದಲ್ ಮೂರ್ ಕಿತ್ತೋಡ್ ಕೆತ್ತೋಡ್ಕಿ ವಾಯನವ್ ಡೇಡ್ ವಡಸಾ ತೆ ಬಸ್ತರ್ ತಗ್ಗ ಮಂದಾನ್ ಸತ್ತರ್ ಸುರಕ್ಷಾ ಶಿಬಿರ್ ಕಿನ್ ಈಲೆಕೆನ್ ಸೇವಾ ಕೇಂದ್ರ ಬನಾ ಕೀತೋರ್. ರಾಯ್ಪುರ್ ತಗ್ಗ ಆಸ್ಮತ್ ತದ್ ಕಾರ್ಯಕ್ರಮ ತಗ ಆಪಾತ್ಕಾಲೀನ್ ಸೇವಾ ಡಾಯಲ್ 112 ತದ್ ನಾಲ್ಕು ಸೋ ಗಾಡಿ ಕಿನ್ ಹರ ಜಂಡಾ ತೋ ಸೀಸ್ ಲೋ ತೋರ್. ಛತ್ತೀಸ್ಗಢ ತ ಜನಜಾತಿಯ ನಾರ್ನಗ ಸರ್ಕಾರಿ ಉವಾಟ್ಕಿನ ಲಾಭಾಂ ಎವಿಕಿಯಲಯ 18 ಮೈ ತಿನ ಮೊದಲತ್ತ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೈಲೆ ಇಂದಾನ್ ಅಭಿಯಾನ್. ರಾಜ್ಯ ಸರ್ಕಾರ ನಾಟೇನ್ ಮುತ್ತೆಕಿನ್ ಊರ್ಜಾ ಕ್ಷೇತ್ರ ತೆಗ ದುರ್ಸ್ಕಿಯಲಯ ದೀಪ್ತಿ ಯೋಜನಾಕಿನ್ ಮಂಜೂರಿ ಇತ್ತ. ಇಂಜೆ ಸಮಾಚಾರ ಕೊಂಡೆ. ಕೇಂದ್ರೀಯ ಗೃಹ ಮಂತ್ರಿ ಅಮಿತ್ ಶಾ ಛತ್ತೀಸ್ಗಢ ತಗ ರೆಂಡ್ ದಿನಾತ್ಲಯ ವಾಸ್ಮಂಜ್ 18 ಆಡ್ 19 ಮೈ ನೆಟೆನ್ ರಾಯ್ಪುರ್ ಆಡ್ ಬಸ್ತರ್ ತಗ ಅತ್ತಾವ್ ನರ್ಗೆ ಕಾರ್ಯಕ್ರಮ ನಗ ಸಾಮೀಲ್ ಅತ್ತೋಡ್. ಕೇಂದ್ರೀಯ ಗೃಹ ಮಂತ್ರಿ 19 ಮೈ ನೆಟೆನ್ ಬಸ್ತರ್ ತ ಸಂಭಾಗಿ ಮುಖ್ಯಾಲಯ ಜಗದಲ್ಪುರ್ ತಗ ಮೀಡಿಯಾ ಸಂಘ ವೆಹ್ ಚೋರ್ ಕೆತ್ತೋಡ್ಕಿ ವಾಯನಾವ್ ಎಂಗ್ ವಡ್ಸಾ ಲೋಪ ಛತ್ತೀಸ್ಗಢ ತ ಬಸ್ತರ್ ಸಂಭಾಗ್ ದೇಶಮ್ ತತ್ ಸೊಬ್ಬೆಡ್ಕ ವಿಕ್ಸಿತ್ ಆದಿವಾಸಿ ಸಂಭಾಗ್ ಬನೇಮ್ ಆತ. ಓರ್ಕೆತ್ತೋಡ್ಕಿ ಸರ್ಕಾರ ತ ಲಕ್ಷ್ಯ ಮಿಂದೆ ಕಿ ವಡ್ಸಾ 2031 ಎವ್ನ ಬಸ್ತರ್ ತೋರದ್ ಔಸತ್ ಕಮೈ 6 ಗುಣ ಪೆಡಿಸಿತ. ಕೇಂದ್ರೀಯ ಗೃಹ ಮಂತ್ರಿ ಕೆತ್ತೋಡ್ಕಿ ಬಸ್ತರ್ಕಿ ನಕ್ಸಲ್ ಮುತ್ತಿತ್ತ ಪೇರ್ಕೆ ಕೇಂದ್ರ ಆಡ್ ರಾಜ್ಯ ಸರ್ಕಾರ ಕಲಿ ವಾಯಾನ್ ಎಂಗ್ ವಡ್ಸಾತ್ಲೈ ವಿಕಾಸ್ ತ ಭೂತಾಕಿನದ್ ಆಲ್ಸ್ತದ್ ಮಿಂದೆ. ಅದೇನಗ ಬಸ್ತರ್ ಸಂಭಾಗ್ ತಗಮಂದ ನಾವು ಪೊಲೀಸ್ ಕ್ಯಾಂಪ್ ಕಂಪ್ತೆ ಕಂ 200 ಕ್ಯಾಂಪ್ ತಿನ 70 ಕ್ಯಾಂಪ್ ಕಿನ್ ಸಹಿದ್ ವೀರ್ ಗುಂಡಾದೂರ್ ಸೇವಾ ಡೇರಾ ಬನಾಕಿನ್ ತೋರು. ಅದ್ ಸೇವಾ ಡೇರಾ ತಿನ ನಾಟೋರ್ಕಿನ್ ಒಂಡ್ ಉವಾಟ್ಕಿನದ್ ಲಾಭಾಂ ಎವಿಕಿನ್ ತೋರು. ಬ್ಯಾಂಕ್ ಭೂತಾ ಕೌಶಲ್ ಪ್ರಶಿಕ್ಷಣ ಇಸ್ಕೂಲ್ ಅಂಗನವಾಡಿ ಗುಪಜಾಕಿ ಸಾಮೀಲ್ ಮಿಂದೆ. ಇದೇನ್ ಸಂಗೇನ್ ಬಸ್ತರ್ ತೋರ್ಕೊಂಡೆ ಆದಿವಾಸಿ ಕುಟುಂಬಕ್ಕಿನ್ ಒಂಡ್ ಒಂಡ್ ಗೊಡ್ ಬರ್ರೆ ಇನ್ ತೋರು. ಸಹಕಾರಿ ಪಾಲ್ ಡೈರಿ ಬನೇಮ್ ಆತ. ಇದೇನ್ ಲಯ ಛತ್ತೀಸ್ಗಢ ಸರ್ಕಾರ ರಾಷ್ಟ್ರೀಯ ದುಗ್ಧ ವಿಕಾಸ್ ಬೋರ್ಡ್ NDDB ಸಂಗೆ ಅನುಬಂಧ ಕಿತ್ತ. ಕೇಂದ್ರೀಯ ಗೃಹ ಮಂತ್ರಿ ಕೆತ್ತೋಡ್ಕಿ ಸರ್ಕಾರ ತಾಕೇಟ್ ಬಸ್ತರ್ ತೋರ್ ಸುರಕ್ಷತಾ ಸಂಗೇನ್ ಓರದ್ ವಿಕಾಸ್ ತಲೈ ವೆಂಡೆ ಕೋಶಿಸ್ ಭೂತ ಅಂತ. ಈಗ ಟೋರ್ ಲೇಯೋರ್ ಆಡ್ ಮುತ್ತೆಕಿನ್ ದುರ್ಸ್ಕಿನ್ ತೋರ್ ಸಂಗೇನ್ ಜನಜಾತಿ ಸಂಸ್ಕೃತಿ ತ ರಾಕಾ ಕೀಸ್ ತಾಸನ ಭೂತಾವೆಂಡ್ ಆತ. ಶ್ರೀ ಶಾಹ ಕೆತ್ತೋಡ್ಕಿ ಇನ್ಸಾ ಬೆದ್ದೈ ಮಾಟಾತ ಸಮಾಧಾನ ಅಯ್ಯೋ ಇನ್ಸಾ ತೆ ಬಾತೈ ವಿಕಾಸ್ ಆಯಾ ಪರ್ವೋ. ಅವ್ರ ಕೆತ್ತೋಡ್ಕಿ ವಾಯನ್ ಎಂಗ್ ವಡ್ಸಾತ್ ಲೋಪಾನೆ ಕೇಂದ್ರ ಸರ್ಕಾರ ಅವ್ರ ರಾಜ್ಯ ಸರ್ಕಾರ ಕಲಿ ಬಸ್ತರ್ ತೋರ್ಕಿನ್ ಲಯ ಸರ್ಕಾರ ತ ಸೊಬ್ಬೆ ಸುವಿಧಾ ಎವಿಕಿಂತ ಆಡ್ ಈ ದುನಿಯಾ ಮೆಂಟ್ತಿ ವಿಕಾಸ್ ತದ್ ಒಂಡ್ ಲೋಕತಾಂತ್ರಿಕ ಮಾಡಲ್ ಬನೇಮ್ ಆತ. ಇದೇ ನಮೂನೆ ಕೇಂದ್ರೀಯ ಗೃಹ ಮಂತ್ರಿ ಜಗದಲ್ಪುರ್ ತಗ ಆಸ್ಮತ್ತದ್ ಮಧ್ಯ ಕ್ಷೇತ್ರೀಯ ಪರಿಷತ್ ತ 26ವೀ ಬೈಠಕ ತ ಅಧ್ಯಕ್ಷತಾ ಕಿತ್ತೋಡ್. ಇದ್ ಬೈಠಕ ತಗ ಛತ್ತೀಸ್ಗಢ ಉತ್ತರ ಪ್ರದೇಶ ಮಧ್ಯಪ್ರದೇಶ ಆಡ್ ಉತ್ತರಾಖಂಡ್ ತೋರ್ ಮುಖ್ಯಮಂತ್ರಿ ಸಂಗೇನ್ ಕೇಂದ್ರೀಯ ಗೃಹ ಸಚಿವ ಇಂಟೆಲಿಜೆನ್ಸ್ ಬ್ಯೂರೋ ತೋರ್ ನಿರ್ದೇಶಕ ಆಡ್ ಇವ್ ನಾಲ್ಕು ರಾಜ್ಯನೋರ್ ಪೊಲೀಸ್ ಮಹಾನಿರ್ದೇಶಕ ಆಡ್ ಪೊಲೀಸ್ ಪ್ರಶಾಸನ ತೋರ್ ವರಿಷ್ಠ ಅಧಿಕಾರಿ ಲೋರ್ ವಾಸ್ ಮತ್ತೋಡು. ಶ್ರೀ ಶಾ ಜಗದಲ್ಪುರ್ ತಗ ಆಸ್ಮತ್ತದ್ ಉಜರ್ ಬಸ್ತರ್ ಬದಲ್ತೆ ಬಸ್ತರ್ ಕಿ ನೈ ಪಹಚಾನ್ ಪೆದರ್ತ ಕಾರ್ಯಕ್ರಮ ತಗವೆಂಡ್ ಅಂಜ್ ಮತ್ತೋರ್. ಇದ್ ಮೊಹಕತೆ ಓರ್ ಸಹಿದ್ ಜವಾನ್ ಲೋರ ಕುಟುಂಬತೋರ ಸಂಘ ಕಲಿ ಓರ ಸಂಘ ವೆಂಡ್ ವೆಹ್ ತೋರ್. ಕಾರ್ಯಕ್ರಮ ತಗ ವೆಹ್ಚೋರೆನ್ ಓರ್ ಕೆತ್ತೋಡ್ಕಿ ಕೇಂದ್ರ ಸರ್ಕಾರ ಬೆಚ್ಚುಟ್ ನಕ್ಸಲ್ವಾದ್ ಮಾಪನ್ ಕ್ರಿಯಾ ಪೊಯ್ತ ಅಚುಟ್ ಅದೇನ ಉದ್ದೇಶ ಅಚ್ಚ ಮಾವಾದ್ ಮಾಪನದೆ ಅಯ್ಯೋ ಬಲ್ಕಿ ಬಸ್ತರ್ ಕ್ಷೇತ್ರ ತೋರ್ ಗರೀಬ್ ಆದಿವಾಸಿ ಲೋರ ಜೀವನತೆ ಕೊಂಡೆ ಸುವಿಧಾ ಎವಿಕಿ ಅನ್ನದ್ ವೆಂಡ್ ಮತ್ತ. ಕೇಂದ್ರೀಯ ಗೃಹ ಮಂತ್ರಿ ಬಸ್ತರ್ ತತ್ ಜಗದಲ್ಪುರ್ ತಗ ಅಮರ್ ವಾಟಿಕ ಅಂಜ್ ಮಾವೋವಾದಿರ ವಿರುದ್ಧ ಲಡಾಯಿತೆ ಸೈದ್ ಅತ್ತೋರ್ ಪೊಲೀಸ್ ತೋರ್ಕು ಪುಂಗಾರ್ ವಾಟಿ ಮೊಡಕ್ತೋರ್. ಇದ್ ಮೊಹಕತೆ ಕೇಂದ್ರೀಯ ಗೃಹ ಮಂತ್ರಿ ಕೆತ್ತೋಡ್ಕಿ ಬಸ್ತರ್ ತ ಭೂಮ್ ತಗ ಶಾಂತಿ ಸುರಕ್ಷಾ ಅವ್ರ ವಿಕಾಸ್ ತಲೈ ಜೀವ ಇತ್ತೋರ್ ಜವಾನ್ ಲೋರ್ಕಿನ್ ಬೆಚುಟೆ ಮಾರ್ಗನದ್ ಅಯ್ಯೋ. ಅವ್ರ ಕೆತ್ತೋಡ್ಕಿ ದೇಶಮ್ ತ ರಾಕಾತ್ಲಯ್ ತಮ್ಮ ಜೀವ ಇತ್ತೋರ ತ್ಯಾಗ್ ಬೆಚುಟ್ ಆಯೇನ್ ಅನ್ನು. ಅಗಾನ್ ಶ್ರೀ ಶಾ ಬಿಜಾಪುರ್ ನಕ್ಸಲಿಡ್ ಹಮ್ಲತೆ ಸಹಿದ್ ಅತ್ತೋರ್ ಕಾಲೇಂದ್ರ ಪ್ರಸಾದ್ ನಾಯಕ್ ಆಡ್ ಪವನ್ ಕುಮಾರ್ ಮಂಡಾವಿನದ್ ಕುಟುಂಬ ತೋರ ಸಂಘೆ ಕಲಿತ್ತೋರ್. ಅವ್ರ ಕುಟುಂಬ ತೋರ ಸಂಘೆ ಉದ್ದಿ ಅವರ ದುಃಖಾಂ ತಿನ್ ಕೆಂಚ್ತೋರ್. ಕಾರ್ಯಕ್ರಮ ತೆಗ ಮುಖ್ಯಮಂತ್ರಿ ವಿಷ್ಣು ದೇವ್ ಸಾಯ್ ಅವರು ಉಪಮುಖ್ಯಮಂತ್ರಿ ವಿಜಯ್ ಸರ್ ಮಾಲ್ವೆಂಡ್ ಮತ್ತೋರ್. ಇದೇ ನಮೂನೆ ಕೇಂದ್ರೀಯ ಗೃಹ ಮಂತ್ರಿ ರಾಯ್ಪುರ್ ತಗ 400 ಡಾಯಲ್ 112 ಆಡ್ 32 ಫೋರೆನ್ಸಿಕ್ ಮೊಬೈಲ್ ವೇನ್ ಗಾಡಿ ಕಿನ್ ಹರ ಜಂಡಾ ತೋಸಿಸ್ ಲೋ ಹತ್ತೋರ್. ಸಂಘೆ 33 ವಿಶೇಷ ನಿಗರಾನಿ ಗಾಡಿ ಆಡ್ 60 ರಾಜಮಾರ್ಗ್ ಗಸ್ತಿ ಗಾಡಿ ಕಿನ್ ವೆಂಡ್ ರವಾನಾ ಕಿತ್ತೋರ್. ಇಂಜಿಯಾನ ಛತ್ತೀಸ್ಗಢ ತ ಸಿರೋಪ್ 16 ಜಿಲ್ಲಾ ನಗ ಡಾಯಲ್ 112 ಗಾಡಿ ಮತ್ತ ಮತಿ ಇಂಜಿ ರಾಜ್ಯ ಸರ್ಕಾರ